ಆಕಾಶವಾಣಿ ಇಂಫಾಲ್ ಖೆಟ್ರಿಮಯೂನ್ ಚಿತ್ರಭಾನು ಪಾವು ಪಾಜರಿ ಅಹಾನ್ವದ ಮರುಒಯ್ಬ ಪಾವು ಸೆಕ್ಯೂರಿಟಿ ಫೋರ್ಸ್ನ ರಾಜ್ಯ ಅಸಿಗೆ ತೊಗಾನ್ ತೊಗಾನ್ಬ ಮಫಮ್ದಿಗೆ ಖುಜು ಖುಲಾ ಯಾವ್ನ ಲಾಲೋಬ ಮಂಗ ಫಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ನಂಗಸಿ ಸಿಕ್ಕಿಂಗಿ ನಥುಲಾ ಪಾಸ ಚತುನ ಮಫಮ್ ಅದುದ ಮಥೌ ತೋರಿಬ ಲಾಲ್ಮಿಶಿಂಗ ಉನ್ನಗನಿ ಅಮಸು ಗೃಹ ಮಂತ್ರಿ ಅಮಿತ್ ಶಾನ್ ಹರಿ ನಾರ್ಕೋಟಿಕ್ಸ್ ಅಮಸು ಖುಜು ಖುಲಾ ಯುವನ್ಬ ತಿಂಗಿನಬ ಸರ್ಕಾರನ ಎಂಟಿ ಡ್ರೋನ್ ಸಿಸ್ಟಮ್ ಇನ್ಸ್ಟಾಲ್ ತೋರಗನಿ ಸೆಕ್ಯೂರಿಟಿ ಫೋರ್ಸ್ನ ರಾಜ್ಯ ಅಸಿಗೆ ಚಿಂಗ್ ಅಮಸುಂಗ್ ತಂಪಾಕಿ ತೊಗಾನ್ ತೊಗಾನ್ಬ ಮಫಮ್ಸಿಂಗ್ ತಿಹುಂಬ ಅಮಸುಂಗ್ ಏರಿಯಾ ಡೊಮಿನೇಷನ್ಗೆ ಥಬಕ್ ಚಥರಿ ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಚರೋಲ್ ಅಮನ ಹಾಯ್ ಸೆಕ್ಯೂರಿಟಿ ಫೋರ್ಸ್ನ ಗರಂಗ್ ಚುರಚಾನ್ಪುರ್ ಜಿಲ್ಲಾಗೆ ಹೊಂಕೋಟ್ ಕುಲ್ದ ತಿಹುಂಬಗೆ ಥಬಕ್ ಜಥಬದ ಖುಜು ಖುಲಾ ಕ್ಯಾ ಫಾರೆ ಫಾಗಲಬ ಖುಲಾಯ್ ಸಿಂಗ್ ಅದುದಿ ಎಂ ಕೆ ಟು ರೈಫಲ್ ಅಮ ಎ ಕೆ 47 ರೈಫಲ್ ಅಮ 303 ರೈಫಲ್ ಅಮ 12 ಬೋರ್ ರೈಫಲ್ ಅಮ 0.22 ಕಂಟ್ರಿ ರೈಫಲ್ ಅಮ ಕಂಟ್ರಿ ಮೇಡ್ 12 ಬೋರ್ ರೈಫಲ್ ಅಮ ಕಂಟ್ರಿ ಮೇಡ್ 0.22 ಸ್ನೈಪರ್ ರೈಫಲ್ ಅಮ SBLM ನೊಮೊಯ್ ಅನಿ SBBL ನೊಮೊಯ್ ಅಮ 12 ಬೋರ್ ಎಂಟಿ ಕಾರ್ಟೇಜ್ 13 ಐಡಿ 5 ವೈರ್ಲೆಸ್ ಸೆಟ್ ಯಾವ್ನ ನೊಮೊಯ್ ಮರು ಖರಸು ಯಾವ್ರಿ ನಿಮಿತ್ ಅಸಿಮಕ್ತದ ಸೆಕ್ಯೂರಿಟಿ ಫೋರ್ಸ್ನ ಉಕ್ರು ಜಿಲ್ಲಾಗೆ ಲಿಟನ್ ಪೊಲೀಸ್ ಸ್ಟೇಷನ್ನ ಕೋನ್ಬ ಮಫಮ್ದ ಆಪರೇಷನ್ ಚಥಬದ ಪಟ್ಲೈಜಾಂಗ್ ಖುಲ್ದ ಆಯ್ನ ಯಾದಬ ಮೊಂಗ್ದ ಸಜಿಲಂಬ ಬಂಕರ್ ಅಮ ಅಮಸುಂಗ್ ಎಟಿ ಕಸೋಂಗ್ ಖುಲೆಂದ ಸಜಿಲಂಬ ಬಂಕರ್ ಅನಿ ಥುಗಾಯ್ಕ್ರೆ ಮಫಮ್ ಅಸಿದಗಿ ಐಇಡಿ ಅಮ ಪೊಂಪಿ ನೊಮೊಯ್ ಅನಿ ಬಾಫೆನ್ ರೇಡಿಯೋ ಸೆಟ್ ಯಾವ್ನ ನೊಮೊಯ್ ಮರು ಖರಸು ಫಂಗ್ಬ ಗಮ್ಕಿ ಅಮರೊಮ್ದ ಮಿಯಾಮ್ದಗಿ ನಮ್ ಹಾದುನ ಸೆಲ್ ಖಾಯ್ಬ ಅಮಸುಂಗ್ ಆಯ್ನ ಯಾದಬ ಥಬಕ್ ತೋರಂಬಸಿಂಗ್ದ ಚೆನ್ನಬ ಮಿಯೋಯ್ಸಿಂಗ್ ಫಾಬಗೆ ಥಬಕ್ಸು ಮಖಾ ತಾನಾ ಚಥರಿ ಹೌಕಿಬ ನಿಂಥೌಕಾಬ ನುಮಿತ ಥೌಬಾಲ್ ಜಿಲ್ಲಾಗೆ ಫೋರೆಸ್ಟ್ ಗೇಟ್ ಮನಾಕ್ತ ಲೈಬ ಮಯಾ ಕೈಥೆಲ್ದಗಿ ಲಾಲ್ಹೌಬ ಅನಿ ಫಾಕಿ ಸೆಕ್ಯೂರಿಟಿ ಫೋರ್ಸ್ನ ಗರಂಗ್ ಇಂಫಾಲ್ ಈಸ್ಟ್ ಜಿಲ್ಲಾಗೆ ನೊಂಗದ ಕಾಮೆಂಗ್ ಏರಿಯಾದಗಿ ಲಾಲ್ಹೌಬ ಅಮ ಜಿಲ್ಲಾ ಅಸಿಮಕಿ ಕ್ಯಾಂಗೊಯ್ ಸಂಚಿಪುರ್ ಮಯಾ ಇಲೆಕಾಯದಗಿ ಲಾಲ್ಹೌಬ ಅಮ ಅಮಸುಂಗ್ ಇಂಫಾಲ್ ವೆಸ್ಟ್ ಜಿಲ್ಲಾಗೆ ಕೌವ ಲೀಲಾಂದೋ ಲಂಪಾಕ್ದಗಿ ಲಾಲ್ಹೌಬ ಅಮಗಸು ಫಾಗತ್ಕಿ ಮುಸಲ್ಮಾನ್ ಸಿಂಗಿ ಸೇಂಗ್ಲಬ ಕುಂಭೈ ಈದ್ ಉಲ್ ಜುಹಾ ಹಯೆಂಗ್ ಪಾಂಗ್ತುಕ್ಲಗನಿ ನುಮಿತ್ ಅಸಿದ ತೊಗಾನ್ ತೊಗಾನ್ಬ ಮಸಜಿದ್ಸಿಂಗ್ದ ನಮಾ ಸೋನ್ಬೆಗೆ ಥೊರಮ್ ಸಿಂಗ್ ಪಾಂಗ್ತುಕನಿ ಇಂಫಾಲ್ಗೆ ತೆಂಕಿವಾಲಿ ಮಸಜಿದ್ದ ಅಯ್ಯುಬ್ ಪುಂಗ್ 6:55 ನಮಾ ಸೋಂಗನಿ ಹತ ಮಸಜಿದ್ದ ಅಯ್ಯುಬ್ ಪುಂಗ್ 7:30 ಗೋಲಾಪತಿ ಜಮಾ ಮಸಜಿದ್ದ ಅಯ್ಯುಬ್ ಪುಂಗ್ 9:00 ಸದರ್ ಬಜಾರ್ ಮಸಜಿದ್ದ ಅಯ್ಯುಬ್ ಪುಂಗ್ 9:30 ಅಮಸುಂಗ್ ಬಾಬುಪೊರಾ ಮಸಜಿದ್ದನ ಅಯ್ಯುಬ್ ಪುಂಗ್ 9:30 ಈದ್ ಉಲ್ ಜುಹಾಗೆ ನಮಾಜ್ ಪಾಂಗ್ತುಕನಿ ಹೈರಿ ಮಣಿಪುರ್ಗೆ ಸಂಗ್ನಾರಬ ಲಾಯಕ್ಪ ಆರ್ಟಿಸ್ಟ್ಗೆ ಒಯ್ಬ ಅನ್ನೋಯ್ ಹೈನ ಮಿಂಗ್ಥೊನ್ಬ ನುಮಿತ್ ಮಂಗಾನಿ ಚಥಗದಬ ಆರ್ಟ್ ಎಕ್ಸಿಬಿಷನ್ ಅಮ ಅಂಗಸಿದಗೆ ಕೋಕಚದ ಲೈಬ ಇಂಫಾಲ್ ಆರ್ಟ್ ಗ್ಯಾಲರಿದ ಹೊರಗನಿ ಆರ್ಟ್ ಎಕ್ಸಿಬಿಷನ್ ಅಸಿ ಥಾಸಿಗೆ ಕುಂಟ್ರಾಮಾಥೊಯ್ ಫಾವೊ ಚಥಗನಿ ಎಕ್ಸಿಬಿಷನ್ ಅಸಿದ ಅಯಕ್ಪ ಲಾಯ್ ಅಮಸುಂಗ್ ಸ್ಕಪ್ಚರ್ ಸಿಂಗ್ ಉತ್ಕನಿ ತಾಬೀರಿಬ ಪಾವಸೆ ಆಕಾಶವಾಣಿ ಇಂಫಾಲ್ದಗಿನಿ ರಾಷ್ಟಪತಿ ದ್ರೌಪದಿ ಮುರ್ಮು ನಂಗಸಿ ಸಿಕ್ಕಿಂಗೆ ನಥುಲಾ ಪಾಸ ಚತುನ ಮಫಮ್ ಅದುದ ಮಥೌ ತೋರಿಬ ಲಾಲ್ಮಿಸಿಂಗ್ ಉನ್ನಗನಿ ಮಹಾಂಗ್ನ ಗ್ಯಾಂಗ್ಟೋಕ್ಟ ಲೈಬ ಸಿಕ್ಕಿಂ ಯೂನಿವರ್ಸಿಟಿಗೆ ಕಾನ್ವೊಕೇಷನ್ದಸು ಸರುಕ್ ಯಾಗನಿ ಮಾಗಿ ನಿಮಿತ್ ಹುಮ್ನಿ ಕೊಂಚಕ್ಕೆ ಅರುವ ನಿಮಿತ್ತ ಹಯೆಂಗ್ ಗ್ಯಾಂಗ್ಟೋಕಿ ಪಲ್ಜೋರ್ ಸ್ಟೇಡಿಯಂದ ಪಾಂಗ್ತೋಕ್ಪ ಥೌರಂ ಅಮದ ಸಿಕ್ಕಿಂ ಪೊಲೀಸ್ದ ಪ್ರೆಸಿಡೆಂಟ್ ಪೊಲೀಸ್ ಕಾಲರ್ ಖುಸಿನಗನಿ ಗರಂಗ್ ರಾಷ್ಟಪತಿ ಮುರ್ಮುನ ಆರ್ಕಿಡಿಯಂ ಅಮಸುಂಗ್ ನಮ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿದಸು ಚಟ್ಕಿ ಗೃಹ ಮಂತ್ರಿ ಅಮಿತ್ ಶಾನ್ ಹೈರಿ ಡ್ರೋನ್ಗೆ ಖುತಾಂಗ್ದ ಲೈಬ ಅಸಿದಗಿ ಮಿರಮ್ದ ನಾರ್ಕೋಟಿಕ್ಸ್ ಅಮಸುಂಗ್ ಖುಜು ಖುಲಾ ಯೊಂಥೋಗನ್ಸಿನ್ ತೌಬ ತಿಂಗನ್ನಬ ಸರ್ಕಾರನ ಲಾಕದರಿಬ ಥಾ 6 ಮನುಂಗ್ದ ಎಂಟಿ ಡ್ರೋನ್ ಸಿಸ್ಟಮ್ ಇನ್ಸ್ಟಾಲ್ ತೌಬಗೆ ಥಬಕ್ ಲೊಶಿನ್ನಬ ಹೊನರ್ಗನಿ ರಾಜಸ್ಥಾನ್ಗೆ ಬಿಕಾನೇರ್ ಜಿಲ್ಲಾದ ಲೈಬ ಸಂಚು ಬೋರ್ಡರ್ ಔಟ್ ಪೋಸ್ಟ್ ಪಾಂಗ್ತೋಪ ಥೌರಂ ಅಮದ ಬಿಎಸ್ಎಫ್ ಪರ್ಸನಲ್ ಸಿಂಗ್ದ ವಾಂಗಾಂಗ್ಬದ ಗೃಹ ಮಂತ್ರಿನ ಹೈ ಲೈಬ ಅಸಿಗೆ ಗಂಕೊಯ್ ಪರಿಂಗ್ದ ಕಿಹೆಲಕ್ಪ ಖುದಿಂಗ್ಮ ಹಕ್ಚಿನ್ನ ಅಮದಿ ಮರು ಒಯ್ನ ಲೋಕಬಗು ಮಸಿಗುಂಬ ಥಬಕ್ ಥೌಂಗ್ಸಿಂಗ್ದ ಮತ್ಯಂಗ್ ಪಾಂಗ್ಸಿಲಿಬ ಮನುಂಗಿ ಒಯ್ಬ ಹಿರಂ ಕಯಾದಸು ಹಕ್ಚಿನ್ನ ಲೊಫುಂ ಥೊಯಿ ಮಾಂಗ್ನ ಹೈ ಅಶಿಗುಂಬ ಥಬಕ್ ಥೌರಂಸಿಂಗ್ದ ಚೆನ್ನಬ ಮಿಯೋಯ್ಸಿಂಗ್ ಮಟ್ಟದ ಸರ್ಕಾರನ ಅಕನ್ಬ ಥಬಕ್ ಲೊಹೊತ್ಕನಿ ಶ್ರೀ ಸಹಾನ್